ಪರಂತಪ. ಓ ಅರ್ಜುನ, ಬ್ರಾಹ್ಮಣ ಬ್ರಾಹ್ಮಣುಲ ಯೊಕ್ಕಯು ಕ್ಷತ್ರಿಯ ವಿಷಾಂ ಕ್ಷತ್ರಿಯುಲ ಯೊಕ್ಕ ವೈಶ್ಯುಲ ಯೊಕ್ಕ ಶೂದ್ರಾಣಾಂಚ ಶೂದ್ರುಳ ಯೊಕ್ಕ ಕರ್ಮಾಣಿ ಕರ್ಮಲು ಸ್ವಭಾವ ಪೂರ್ವಜನ್ಮ ಸಂಸ್ಕಾರಂ ನುಂಚಿ ಪ್ರಭವೈಹಿ ಏರ್ಪಡಿನಟ್ಟಿ ಗುಣೈಹಿ ತ್ರಿಗುಣಾಲಚೇತ ಪ್ರವಿಭಕ್ತಾನಿ ಅನಗಾ ಪಂಚಬಡಿನವಿ.

ಗೇಯ ರಚನಾ ಶ್ರೀ ರಾಮ್ ಭಟ್ಲ ನೃಸಿಂಹ ಶರ್ಮ. ರಚನಾ ಸಹಕಾರಂ ಶ್ರೀಮತುಲು ಬಿ ಶಾರದಾ, ಟಿ ಉಷಶ್ರೀ, ಶ್ರೀ ಬಿ ರಾಮಾರಾವ್. ಸಂಗೀತ ನಿರ್ವಹಣ ಶ್ರೀ ಕೆ ಎಸ್ ಚಂದ್ರಶೇಖರ್. ನಿರ್ವಹಣ ಶ್ರೀಯುತುಲು ಆರ್ ವಿ ರಮಣಮೂರ್ತಿ, ಪಿ ವಿ ರಾಮಗೋಪಾಲ್. వినండి చంపావతి రూపకం మొదటి భాగం.

ಅಲರಿಂಚುಲುವ ಕಭಾವೌ ಹಾಗೂ ಪಿಂಚುಲುವ ಕಟೇಜೌ ಅಲರಿಂಚುಲುವ ಕಭಾವೌ ಅದೇ ದೈವಂ ಸ್ಕ್ರಾಚಿಯೇ ದೈವಂ.